ಗೋಪಿನು ವೈ ಗೋಪಿನು ಅರ್ಧರಾತ್ರಿ ಗೋಪಿನು ಗೋಪಿನು ವೈ ಗೋಪಿನು ಅರ್ಧರಾತ್ರಿ ಗೋಪಿನು. ಮಾಹೇರಿ ನೆಲ ಸೋಮು ಗೋಮುಚಾ ಗಾಡ ಹವಾತ್ ಸೋಮು ಗೋಮು ಸೋಮು ಗೋಮುಚಾ ಗಾಡ ಸಸುವೈ ಸುನೆಲ ಗಾಡ ಸಸುವೈ ನಿ ಸುನೆಲ ಧಾಡ್ಲ ಅಹೋನ್ ನಿತಿಲ ಅಡವಲ ಅಹೋನ್ ನಿತಿಲ ಅಡವಲ.